ಪಾಲೂಪ ಸ್ವರೂಪ ರಂಕ ಪಹ್ಯೋರಾವ ಕಹಿ ಪೂಪ ಅಂಡಜ ಜೇರಜ ಸೇ ತಜ ಕೀನಿ ಉತ್ ಪುಜ ಖಾನ ಬಾಹುರ ರಚ ದೀನಿ ಕಹು ಫೂಲ ರಾಜಾ ವ ಬೈಠ ಕಹು ಸಿಮಟ ಪಯ ಶಂಕರ ಕೈಠ ಸಿಗರಿ ಸೃಷ್ಟ ದಿಖಾಯ ಚಂಗ ಪವ ಆದ ಜುಗಾದ ಸ್ವರೂಪ ಸ್ಯಂ ಪವ ಅವ ರಕ್ಷಾ ಮೇರಿ ತುಮ ಕರೋ ಸಿಖ ಓ ಬಾರ ಸಿಖ ಸಂಗರೋ ದುಷ್ಟ ಜೇತೆ ಉಠವ ತತ್ ಪಾತ ಸಕಲ ಮಲೇಚ ಕರೋ ರಣ ಕಾತಾ ಜೇ ಅಸ ತುಜ ತವ ಸರ್ನಿ ಪರೇ ತಿನ್ ಕೇ ದುಷ್ಟ ದುಖ ತವ ಮರೇ ಪುರುಖ ಜಾವನ ಪಗ ಪರೇ ತಿಹಾರೇ ತಿನ್ ಕೇ ತುಮ ಸಂಕಟ ಸಾವ ಟಾರೇ